0: ಇಂಕಿಹಿಯಂಬಾದಾಯಿ ಇಂಕಿಹ್ತನುಮ್ಮತ್ತ ಈಗ ಬತ್ ಗಹ್ತಾಂ ಫಡ್ಡಿಂತ ಅನುಕೆನ್ ಕೊಬ್ರಾಂ ಫಡ್ಡಿಂತ.
1: ಏಯ್ ಸಿನಾ ಮಕ್ತುವೇತ ನಮ್ಮ ಫಡ್ಡಿಂತ ಸಿನಾ ಮಕ್ತುವೇತು ಆಯ್ನಕಿ ತಕ್ಕೆಂ ಮತನ ಸಿನಾ ಮಕ ತುವೇತ ನಮ್ಮ ಫಡ್ಡಿಂತ.
2: ಹ ನುಮ್ಮ ಕೊಕ್ ನುಮ್ಮ ಕೊಕ್ ನುಮ್ಮ ಸಿನಾ ಮಕ್ತುವೇತ ನಮ್ಮ ಫಡ್ಡಿಂತ. ಹಾ ಆಹ್ ನುಮ್ಮ ಕಡ್ಡಮರ ಕಡ್ಡಮರ ಹಯಹಂ
0: ಬಿಡ್ಡಿ ಬಿಡ್ಡಿ ಬಿಡ್ಡಿ.
3: ಇಂಕಿಹ್ತನ್ ಅರಂಗುಬಲಾಯ್ ಸಾಯ್ಕೆ ವಗರಿ ದರ್ರ ಒಯ್ಸೋನು ಹೋಯ್ಸಿ ನಿತು ಮಿಯಿತಿ ತಾಗಹಾಯ್ ಮಾಂಗುಮ್ ಅಕ್ಕುಕ್ ಅತ್ಸ ಉಮ್ಮತ್ತ ಅಮುರ್ರಾಯ್ಯೋ ಕೆ ಅನಾನಿಯೋ ಅಬ್ತಾ ತಂಕುಬುರ್ ಫಡ ಮಹಲಾಯ್ ದಗೋಮ್ ಹಿನ್ನ ತಹ್ ಕಾದುಯ್ ಆಫ್ರಿಕಾ ಗಾಯ್ಸ ಎದ್ದಾನು ಕುಬುರ್ ಫಡ ಇಸಿ ಕುಬುರಿ ಹುಗುಬತ್ ಹಾಯ್ ತಹ್ ತರ್ರ ಸಿತ್ತಿಹಿ ಅಫ್ತೋ ಕೆ ರಕ್ಕು ಇನ್ನಾ ತನಿಮಿ ಇಸಿ ಗಬಕಾಯ್ ಕಹ ತಹೇಮ್ ಫಡ್ಡ ಓಸೋನು ಇತೆತ್ ಯಸ್ಸಕೋತೇನಿ ತೆತ್ ಅಬ್ತು ಯಸ್ಸಕೋತೇನಿಮಿ ಕೇನಿಲ್ ದಿರ್ಕಿಹ್ ತನಿಮಿ ತೋನ್ನಲಾಯ್ ಉಮ್ಮಾರ್ರಸಿ ಇಸಿ ತದ್ದೀರಲೆಮ್ ಹಿನ್ನ ಇಮ್ಮಾಯ್ ಕುಬುರ್ ಫಡ ತು ಮಿಯಿತಿತಿ ಮಿರ್ ರಾಹಿಮ್ ಅಗ್ಗೈತಿಮನ್ ತಡಿನ್ ತೊಗಿ ತತ್ತಾನ್ ಗೆಡ್ಸೋ ಅಕ್ಕಲುಕ್ ತೆತ್ ಗಬಾಹಮೆ ಕಲಹ ಗಹಾನಾ ಕುಬುರ್ ಫಡ ಅಡ್ಹಿನ್ನಾನಿ ಮಿರಾಬಿತಾನಾ ಕುಬುರ್ ಫಡ ತಾಗ ಹುಗ್ಗಾನೆರ್ರ ಸಿತ್ತೇಕೆ ಉಮ್ಮತ್ತ ಫನತಾಯ್ ಸಾಯ್ಕೆ ವಗರಿ ದರ್ರ ಒಯ್ಸಾನಮಾಯ್ ಅಭಿನಹ ಬಡ್ಡ ಅಲುಕ್ ತಂಬುಲ್ಯೇಹ್ ತನ್ನುಮ್ಮ ನಿ ಅಮೊಕ್ತ ತುರ್ತೆ ಬಹರತ ಬನಿ ಕರ್ಮಾಯ್ ಲಾ ಉರ್ರ ಸಿತ್ತೇಕೆ ತೆತ್ ಕತಾಯ್ ಸಿಸ್ ಎದ್ದೆ ಅನು ಕೂಯ್ ಕುಬುರ್ ಫಡ ಅಮುರ್ರ ಅಲೆ ಹೀ ಸುಗ್ತೆ ತಕ್ಕಾಯ್ ಈ ಕಹಲ್ ಫಿ ಸಗಲ ಬೋಲ್ ಸಗಲ ತಬನಾಕ್ ಅಬ್ಬಡು ಕುಹುಕ್ ಹಿಗ್ಗೀಲ ಸೊದ್ದೊನ್ ಸನತತ್ ಕೊಬೋರ್ ಫಡ ಇಸಿ ದುಬು ಕೊಬೋರ್ ಹಗಲಿ ತಕ್ ಇಸಿ ಅಮುರ್ರ ಅಲೆ ಅನುಕ್ ಮಾ ಓಕೆ ಮತ್ತ ಹಾಯ್ನ ಡಿಮೊಗ್ರಾಸಿ ಗುಣ ಹೆಲ್ಸಿ ಸಕಾಯಿ ಗನು ಹೆಲ್ ತಹ್ತನ್ ಅಬ್ ತೋ ತಾಯ್ ಇಲ್ಲ ಹಬೋ ಕಿರ್ರಾ ಬಿ ತಹ್ತರ್ರ ಸಿತ್ತಿ ಗಹೀನೋಕೆ ಓಂಕೋ ಕೊಯ್ ಹೂಯ್ ಗಿಡಾನ ಮಾಯ್ ತಾಂ ಬುಲ್ಲೆ ಗೆರ್ಸಿ ಕತು ಕೂಯ್ ತಡಿನ್ ತೋಕೆ ಗೆಡ್ಸೊ ಒಗ್ಗೊಲಸಿ ನಿರ ಸಿತ್ತೆ ತನಿ ತರ ಸಿತ್ತೆ ಕಿ ಅಡ್ಹಿ ಆಫ್ರಿಕಾ ಗಾಯ್ಸಕ್ ಇರೆತ್ರಿಯಾ ಉಮ್ಮತ್ತಾಯ್ ಸಿನ್ನಿ ಸಾಯ್ಕೆ ಸಿನ್ನಿ ಗಿದ್ಮೀನು ಹಾಬಿನಾನಲ್ ದಹರಿಸ ಹಿಲ್ಮೀಕೆ ತಿಬ್ ತಿಲೆಹಿಯ ಮರ ಅಕ್ಕು ಕೂಯ್ ಉಮ್ಮಾಂಕ ಬುಕ್ತಾ ಕೆಹ್ತನಿ ಮಿಲಿ ದುಗ್ಗೋ ವಕಾಯ್ ಮಾ ಹಸೇನಿ ಯನಿನ್
0: ಮೈ ಸಡ್ಡಗ ಮೈ ಸಡ್ಡಗ ಮೈ ಸಡ್ಡಗ. ಇಂಕಿಹ್ತನು ಮತ್ತಾಯ್ ಬಾದಯ್ಯುಂತ ಫನಹ್ತ ತೃಸಹಂ ಫರ್ಮೋ ತುಗಹ್ತಿಕಿ ಅಮೊಡೆರ್ ಬಾದಲ್ ಫಿದಿನೂಕ್ ಫಿಡಿಡಿಹ್ತನು ಮತ್ತಾಯ್ ಫೀರೂಕ್ ನಗಾಲೀಲ ಅಗಿತಾ ಸೀನಿ ಕಡಹೆಂ ಫಡಾಮಹ್ ತುಗಹ್ತಿಕಿ ಉಮ್ಮಾನ್ನು ಮಿಸೆಹೆಲ್ಲನಿ ನಾನಿಕ್ಕಿಲ್ ಇಸಾ ಮೊಹ್ಡಿಂಕೆ ಡಿಮೊಗ್ರಾಸಿ ಸಿಯಾಸಾ ಕೆ ತುನ್ನ ಅಯ್ಯುಂತೀನು ಸೀನಿಕಿ ಅಲ್ಲೆಂ ಫಡ್ಡಿಂತ ತುಹ್ಯಾನಂ ಕಾದೂಯ್ ಕೊನೋಯ್ ತಕ್ ಅನಬಡಹೆ ಮಬಾನ ಮಾಯ್ ಅನೊಡಹೆ ಮೊಗ್ಗೊಲಾನ ಮಾಯ್ ಅನೊಡಹೆ ಮಿಯಸ್ಸುಹೋತೇನಿ ಮೀಯ್ ಅಬ್ಬಿನೊಯ್ಸಾನ ಮಾಯ್ ತುನ್ನ ಕಾದೂ ಅಂಕಹಿಸಾನಮ ತುಹೂಕ ಮಕ್ಕಳುಕೂಯ್ ಏ ಬೆಲೆ ಬೆಲೆ ಅನಾನಿಯೋ ಕೆ ಮಿಸ್ಸೋವಿಯಾಯ್ ಯಹಾಗಿದಿಯೋ ಬಾ ಹಾಕೆ ಅಮೊನ್ನಬ್ನಲೆ ಮರಿಯನ್ ಯಂಕಾ ತೆಕ್ಕಿ ಸೀಬೊಲೆ ಕೆ ಇಲೊಕೊಹ್ ಕೇನಿ ಥಾನಂ ಕೇನಿ ಹಿಯಬ ರಾಲೆಮ್ ಹಿನ್ನ ಸೀಬೊಲೆ ಕೆ ಇಲೊಕೊಹ್ ಕೇನಿ ಥಾನಮಾಯ್ ಕೇನಿ ಹಿಯಬ
1: ಹ ಕೇಲ ಹಾಯ್ತಿ ಮಾಯಂದ ಸಾಕುನೆಕ್ ತಬ್ಬೇತನ್ ಹಡಿಂಕೆ ಡೆಮೊಕ್ರಾಸಿ ಹೊಯಲೆ ಮಾಯ್ಕಿನ್ನಿ
2: ನುಮ್ಮ ಕೊಕ್ ಅಡಹೆಂಕೊಕ್ ಫಡಕ್ಸುಗೆ ಮಾಯ್ಕೆ ಯಾಲೋ ನುಮ್ಮ ಡೆಮೊಕ್ರಾಸಿ ಕೆ ಇಸಾಮ ಹೊಡಿಮ್ ಹೇಳಲೆ ಮಾಯ್ಕಿನ್ನಿ ಹಾಯ್.